0: ಸಾಹಿತ್ಯ ಗೋಪನೀಯ ಕಾಣಿಸುತ್ತಿತ್ತು. ಅಷ್ಟಕಾಲ ಖಾಸಗಿ ಸಂಸ್ಕೃತಿ ಇದು ಕಂಡು ಸರ್ಕಾರಿ ಕಾರ್ಯಕ್ರಮವನ್ನು ಮತ್ತೆ ಸೋಜಿ ಉತ್ತರ
1: ಸರ್ಕಾರಿ ಶಸ್ತ್ರ ಪಕ್ಷ ಸಂಗ್ರಹ ಸಂಸ್ಥೆ